0: ಕೊಡ್ತಾನೆ.
1: ಸ್ವಾಭಾವಿಕ ಗುಣನ್ಪಿರಿ ವಿಜಯ ಮೆರಿಸ್ ಕೊಡು ತುನಪು ಹಾಕೊಡು ಗಾಂಬಿರಿಸ್ ಹಕ್ಕ ಹಾಕೊಡು
0: ವಿಜಯ ಪ್ರೊಡಕ್ಟ್ಸ್ ಕಿಚನ್ ಸ್ಟಾರ್ ವಿಜಯ ಪ್ರೊಡಕ್ಟ್ಸ್.

0: ಇಷ್ಟ ಜೋನಿ ತೂಮಿನಿದಾದಪ್ಪ
1: ಪುರವರೆಯಿದೆ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸಕ್ಕಲಾಪಯ
1: ದಕ್ಕಿ

0: ಇಷ್ಟ ಜೋನಿ ತೂಮಿನಿದಾದಪ್ಪ
1: ಬಿಲಿಯನ್ ಬೆಲ ಪುರವರೆಯಿದೆ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸ ಕಲಾಪಯ
1: ದಕ್ಕಿನ ನಿವೆನ್ನ

0: Radio ITN.
1: ಕೃಷಿ ಕ್ಷೇತ್ರದ ನವಪನ ಕ್ಲಪಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಬ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಗ್ದ ಮಸಕಟ ರೂಪಾಯಿ ಲವಸಿ ಬಂದ ಹಸಕ್ ದಕ್ಕ ಮಿಲತಿಗೆ ನೇಮ್ ಸಂದಹ ನಾಯ ಸಹನೆಯಾಗ್ದ ಹಂದುನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯಾಯಿ
2: ಪ್ಲಾಸ್ಟಿಕ್ ಪೊಲಿಥಿನ್ ನತಿ ವೆಸಕೊಲೆಲಾಕ್
3: ಸಾಂವಿಧಾನಿಕ ವರುಣಿ ಪೊಲಿಥೀನ್ ಲಂಚೇಟ್ ಪ್ಲಾಸ್ಟಿಕ್ ಕೋಪ್ ಭಾವಿತ ಕಿರೀಮ ಪಾಸು ಕುವತ್ ಭಾವಿತೇನ್ ಪಸು ಪರಿಸರೇಟ ಎಕ್ವಿಮೇನ್ ಸಿದುವನ ಪರಿಸರ ಹಾನಿಯ ವಿಶಾಲ ಭವ ಸಲಕ ಪರಿಸರ ಹಿತಕಾಮಿ ಲೆಸ ಒಬೇ ದನ್ಸಲ ಸಂವಿಧಾನ ಕರನ್ನ
2: ಪರಿಸರ ಹಿತಕಾಮಿ ವೆಸಕ್ ಸಮರಮಟ ಅಪಿ ಪೆಲಕಸೆಮು ITN Lakhanda Pooja

0: ಅಂದ್ರೆ ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಲುಕಯ್ಯ ಮಾರೆ ವಿಡನೆ ಊಣಿ ದೊಟ್ಟಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್ ಕೌದು ಡಾಕ್ಟರ್ ಯಾರು ಸುನ್ನದು
0: ಮಮ್ಮೆ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹಿಡನೆ ಮುಕು ತಾತ ಬೈ ಹಿಡಕರನೆ ಅಯ್ಯ ಮಾಟ
1: ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯತಮ ಕೀರದಿಯನಾನೆ
2: ಹಿನಾ ವೇವಿ ಸಿಂಧು ಹನ್ನ FM 93.5 FM 93.7 ಹೆಂದೇವಿ ಹತರ ವೆದ್ದಿ ಟ್ಯೂನ್ ಕರಲಾ ತ್ಯಾಗನ್
3: Even in driving, Shamit and Charu.

0: ಏನ್ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಇಷ್ಟ. ಜೋಲಿ ತೂಮಿನಿದಾದಪ್ಪ
1: ಬಿಲಿಯನ್ ಬೆಲುಪುರವರೇದಿ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸಕ್ಕಲಾಪಯ
1: ದಕ್ಕಿನಿಂದ

0: FM 93.5, FM 93.7, Lakhana Radio ITN.
1: ಕೃಷಿ ಕ್ಷೇತ್ರದ ನವ ಪನಕ್ ಲಭಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಕ ಮಸಕಟ ರೂಪಾಯಿ 15,000 ದಕ್ವ ಮಿಲತಿಗೆ ನಿಮ್ಮ ಸಂಧಾನ ನಯ ಸಹನೆಯಾಕ ಹಂದುನಾದೊಂದು ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ.

0: ಅದನ್ನು ಅವಸನ್ ಗೀತೆ ಅಲ್ಲಿ ಇಂದಿಕ ಪ್ರಸಾದ್ ಗೀತೆ ಗಾಯನ್ನಿ ವಿ ಜಿ ರೋಹನ ತೆಸ್ಸ ಗೀತೆಯಲ್ಲಿ ಉವೆ ಸಮನ್ ಬೀರಕೋನ್ ಸಂಗೀತ ವತ್ಕಲಿ ಕಿನ್ನರಾವ್ಯಾಕ್ವ ಮೈ ಹಮು ಎನ್ನಿ ಸಿತಾತ್ತರ ಮಂಗ್ವೆಲ ಸೊಂದರು ಕಿಂಹಾನಯಿ ನೆಲ್ಲತ್ತ ಉಲಕ್ ಮಗೆ ಚನ್ನ ಕಿನ್ನರಾವಿ.
1: ಓ ಮಣಿಕಾ, ಮೇದಿಯನ್ನೇ ಅರ ಅತೀತ ಕಥಾವೇ ಬಹಮದತ್ತ ರಜ್ಜುರು ಬಗ್ಗೆ ಕೆಣಕ್ಕೆಕ್ಕಲ್ಲ ಮೇ ಕಿನ್ನರಾವಿ ಗಿಹಿಲ್ಲ ಇಟ ಪಸ್ಸೆ ಊಟ ಸಿದ್ಧ ವೆಚ್ಚದೆ ತೆಮ್ಮಿಗೆ ದೆಪತ್ತೇನೋನೆ ಕಿಂದುರಾಟ ನೆತ್ತಂ ಪೆಂವತಾಟ ವಿಪತ್ತಿ ಹಾಕುನಾಟ ಪಸ್ಸೆ ಎತ್ತೆನ್ ಪಟಂ ಪೆಂವತಿ ಅಂಟ ಭಾರ್ಯಾವಂಟ ಮುಖದ ವೇಣೆ ದೆನ್ ಸಮಹಾರ ರಾಟ ಬಂದೆಕ್ಕಲ ತಿನೋ ಮಣಿಕಾ ಪೆಂ ವಿಶ್ವವಿದ್ಯಾಲಯ ಸಮಹಾರ ಗ್ಯಾನು ಲಮಾಯ್ ವಿವಾಹ ವೆಣ್ಣ ಹೆಟತಿ ಎದ್ದಿ ಅಕ್ಕೊಮ್ಮ ಲಾಸ್ಟಿಕ್ಲ ತಿದಿ ಅದ ಪೆಂವತಾ ವಿದುಡಿ ಸಾರ ವ್ಯಾಧಿಲ್ಲ ಎಕ್ಸಿಡೆಂಟ್ ವೆಲ ಮ್ಯಾರಿ ಲಗಿಲ್ಲ ತೀನೋ ಇತಿ ಮಂಗ್ ಏ ವಗೆ ವೆಲಾವಟ ಕೇನೆ ಹೊಂದ ವೆಲಾವಟ ಕಸಾದ ಬಂದಿಂದ ಖಲಿ ಉನೇ ಕೇಳ ಬೆಂದಿದಾಟ ಬಹುದಾ ಉನಾಣ ಮೇ ಸಮಾಜ ಏ ಆಯ್ತು ಜೀವತ್ತೆಂಡವ ತಿಡದೆ ಎನ್ನಿನೇ ಯಾಗೆ ಅವಾಸನಾವ ಕಿಯಾಯ್ ನೊಮರಾ ಮರಣ ಅರೆಯ ಮೇರೆ ಹೇತು ಅಕ್ಕರ ಮಕ್ಕರ ಹೇದಿಂದಣಿ ಮೇ ಆಯವ ಮಾನಸಿಕವ ಮರಲದಾನಿಕ ನಿವೇನಿ ತೀಕ ನಿಸ ಮೇ ಕೌರು ಉಣ ಅಹಿಮಿ ವೀಮ ತುಳದಿ ಅನೇಕ ಪಾಶೆಟ ವಿದಿನ್ನ ತಿಯನ ವೇದನಾತ್ಮಕ ಹೆಗೆ ಮಪ್ಪಿನ ನತರ ಕರನ್ನ ಬೇ ಏಕ ತಮಂ ಪೌದ್ಗಲಿಕ ವಿಧಿನ ವೇದನಾವಟ ಅಮತರ ಸಮಾಜಿಲ್ಲವಿನ ಅಣುಂ ಬೆಣುಂ ಗೆರುಹುಂ ವಿವಿಧ ಕಥಾಂತರ ಹಿತರಿದವನ ವಚನ ಇವ ವಿಷಹೀ ಸರವಾಗಿ ಏವಾಯಿದನ ಈಲಂಗಟ ಮೇವಟ ಕ್ಯಾಮತ್ತೆಂಗ್ ಹೋ ಅಕಮೆತ್ತೆಂಗಿನ ಬ್ರಹ್ಮದತ್ತಲ ಇನ್ನವ ಶಕ್ರಿಯ ವಗೆ ಆಯ ಆವತ್ ಏ ಆಗಿ ಉದೌಗತ್ತರ ಪಸಿ ಈಟ ಪಸಿ ತವ ಕಥಾಂತರ ಹೆದಿನ ಮೇ ಸಿಯಲ್ ಮೇ ಸಂದಕಿಂದರು ಜಾತಕ ಕಥಾವೆ ಹಿಟಿಯಟ ವಡ ವರ್ತಮಾನೆ ವಿಸಕುರು ವೆಲ ಇವರ ಇತಿ ಮೆತ್ತನ ವೆಲಾ ತಿಯನ್ನೆ ಎಕ್ಕಿನ್ನ ರಾವಿ ಅತಹಲ್ಲ ಗಿಹಿಲ್ಲ ಓ ಕೇನವ ನೆ ಲತೆ ಉಲಕ್ ಮಗೆ ಚನ್ನ ಕಿನ್ನ ರಾವಿ ಮಗೆ ಲತೆ ಉಲಕ್ ನೆಹ ಮಟ ಮೇಕ ದರಾ ಗಣ್ಣ ಪುಲ್ವ ಅಬೆ ಮಗೆ ಜೀವಿತ ವೆಹಿ ವಲಾ ಕುಲಕ್ ಪೇನ್ನವತ್ ನೆ ಮಂಗ್ ಕದೆ ಸಸಲವ ಗಿಯತ್ ಎದಾ ದುಟುವ ಸಿಹಿನೆಯಕ್ವತ್ ಮಗೆ ಲಂಗನೆ ಅರ ಕಲಿಂಗೀತೆ ಅಪಿ ಹಾಪು ಅರ ಕಪ್ಪರಕ್ ಪೊದಿ ಬೆಂದಗತ್ತ ಸಿಹಿನ ಸಿಯಲ್ಲಮ ಆಗಿ ನೇಕ್ ಪಯಾಮಣಿ ಸಾಹುಟ ಅಹಿಮಿ ವೆಲಾ ತಿಯನವ ಓ ಕೇನವ ಹೂ ದೆಂಗ್ ಅಯ ವೆನುವೆನ್ ತಮೈ ಜೀವಿತೆ ಇಸ್ರಾ ಸಂವಿಧಾನ ಪ್ಲಾನ್ ಕಲ್ಲ ಸಕಸಲ ತಿಬ್ಬೆ ಅಸ್ವೆನ್ನ ಗೊಡ ಗಸಾ ತಿಬು ಕಮತ ವೇಲಿಲ್ಲ ಗೆಟ ಗಣ್ಣ ಹಿತಕ್ ಗೀನ್ ಪೇವಿಲ್ಲ ಮುಗದ ಅಯ ಗಿಹಿಲ್ಲ ತಿಯನ್ನೆ ಓಟ ಭೌತಿಕ ಸಂಪತ್ ಎತುರು ಕರಾಟ ಏಕೆ ಲಭ್ಯ ಸತುಟತ್ತಾರ ಏ ವಿದಣ್ಣ ಸತುಟ ಎತುರು ಕಲ್ಲ ಗಿಹಿಲ್ಲನೆ ಎಹಿಂದ ಅವು ತವ ಉತ್ತರೀತರ ಪ್ರಾರ್ಥನಾ ಕರಣ ಮೋನಿಕಾ ಮಟ ಎಹೆನ್ನ ಗೀ ನೊಗಯಾಮ್ ಸುಲಗೆ ಪಾವೆಲ
0: ಎವಿದಿನ್ ತಾ ಹಲ್ಲ ಪುಂಚಿ ಕೊರಲು ಹಾಮಿಲ
1: ಓಹು ದೆಮ್ಮೇ ವಿನಿನ ಸತುರ ನದಿಯಿಂದ ಓಹು ಸ್ವಭಾವ ದಹಮಟ ಮೇಕ ಪವರನವ ಓಹು ದಾನ ದಿನವ ಬಗ್ಗೆ ವೇಡ ಕರನ್ನೇ ಮೋನಿಕಾ ಮೇ ಕುರುಳು ಹಾಮಿಲಟ ಕಥಾ ಕರನ್ನೇ ಕನಿ ಅಶ್ವನ ಕಾಣ್ಣ ಕೇಳ ಈಗ ಅಶ್ವನ ಅಶ್ವನ ಪರಿಭೋಜನೆಟ ಕಾಣ್ಣ ಕೇಳ ಏಕೆ ಮೆಚ್ಚೆಕ್ ಓಹು ಏ ಸತುಟಿಂಗ್ ಮೇ ತಮಾಮ್ ವೆನುವೆ ಏಕತು ಕರಪ ಭೌತಿಕ ಸಂಪತ್ ಆಗಿ ನಿಕ್ಮೇ ಅಮತ್ತೆ ಕಹುಟ ಮುಳು ಲೋಕಮ ನತಿ ವಿಲ
0: ಏವ್
1: ಇಲಂಗ ದೇವನಿ ಅಂತರ ಇಲಂಗ ಅಂತರ ಕೊಟ್ಟಿಸ ಕೇನವ ಪಿಯ ಮನಿನ ವಾ ನೋವೆ ಪಾ ನೆಗೆ ಮಾವತೆ ಹೂಕಿ ಜೀವಿತ ನೀರಸವಿಲ್ಲ ಅವು ಯಾನವನೆ ಮೇಯವೇನವ ಏ ಹಿಂದ ಆಯ್ ಮತ್ತು ಹುಕಿನೋ ತವ ಹಿತನ್ನ ಕಿಸಿ ವಾಕ್ ವಿಹಂಗುನಿ ನೇ ಮಗೆ ಹಿತೆ
0: ತೊಪೆತ್ ಇಕಿಲಿಯನ್ ಅಹಸತ ನೊಸೆಟ ಕ್ಯಾ ಪತೆ
1: ಹೌದ್ರಟ ಓಹುಗೆ ಲಂಗೆ ಇನ್ನವತ್ತು ಹುಕಿಯನ್ನ ಕ್ಯಾ ಪತೆ ಇನ್ನದು ಯನ್ನ ಕೇಳಕಿನೋ ಓ ಇಲ್ಲ ಇಟ್ಟಿನ್ನೆ ಮೇ ತಾನಿ ಕಾಮ ಹೊಂದಾಯಿ ಕೇಳ ಮೇ ದನೆನ ದುಕಟ ವಡಾಕಿನ ಸಿಂಧುವಕ ಪದ ಪೇಲಿಯ ಕುತ್ತಿಬುನ ಎಹಮ ವೆಣ್ಣ ತರ ಮೇ ವಿಯೋ ವೇತಿನ ವೇದನಾವತು ನೆತಿ ಎದಾ ಸಂದಕಿಂದುರು ಯಾರ ವಿಧಿಯಟ ವೆಲಪೆನ್ ನೆತ್ತೆತ್ ಏಕ ನಿಸಾಮಾಯ್ ತಮಂಗೆ ಹಿತಗತ್ತ ತನಕ ನೆತುವ ಜೀವತ್ ವೆಣ್ಣ ತಿಯೇನ ಅಕಮೆತ್ತಿತಿ ಮೇ ಕಥಾಂದರೆ ಮೇ ಜಾತಕ ಕಥಾ ಅಪಿಟ ಬಹೋ ದೇವಲ್ ಅಣ್ಣ ಅಮ್ಮೆನವ ಮೇ ಗೀತೆದಿ ಮೇ ಗೀತಾವಲಿನೋ ತಪಿಟ ಪೆಹದಿಲಿವೆನವ ಏವಾನ್ ಜಾತಕ ಕಥಾವ ವಿವಿಧ ದೃಷ್ಟಿಕೋನವಲಿ ಮೇ ಸಮಾಜ ತುಲ ತಿಯಲ ಮೇ ಗೇ ಪದ ರಚಕಿಯೋ ಕಿಯವಾಗಿನ ತೀನ ಹೆಟಿ ಏ ಬಟ ನವ ಅರ್ಥಕಥನ ದೀಲ ತೀನ ಹೆಟಿ ಇಹಿಂದ ಎದಾ ಜಾತಕ ಕಥಾವೆಂಗ್ ಅಪೇ ಜೀವಿತ ವಲ್ಟ ಗಂಡ ಗೊಡಾಕ್ ವೆನಸ್ ಮಾನ ಅದ ವೆನಕೊಟ ಅಪಿಟ ದಕಿನ ಅಮ್ಮೆನವ ಮೇ ವೆಸಕ್ ಸತಿಯೇ ಏ ಕಿಯವಾಗಿನ ಜೀವಿತ ದಿಹಾ ಹೊಂದ ಆಗೇನ್ ಅಲ್ಲು ತೇಗೇನ್ ಬಲನ್ನ ಕೇನ ಪ್ರಾರ್ಥನಾವೆ ಅಪ್ಯದ ಸನ್ನದಿಯ ಧಾರೆ ಉತ್ತಮ ವೆಸಕ್ ಮಂಗಾಲ್ಯಕ್ಕೆ ಶುಭ ಪ್ರಾರ್ಥನಾ ಕರಮಿ ಸಮಕಾಲಿ.
0: බෙහෙවින්ම ස්තුතිවන්ත වෙනවා අද මේ ගෞරවනීය සහභාගිත්වය වෙනුවෙන් ශ්‍රී ජයවර්ධනපුර විශ්වවිද්‍යාලයේ සිංහල සහජන සංවිධාන අධ්‍යනාංශ ජ්‍යෙෂ්ඨ කථික ආචාර්ය ආචාර්ය හංසපාල රෙඩ්ඩි කාපොල. අපි නැවත හමු වෙනවා බ්‍රහස්පතින්දා සඳදිය දහර තුලදී. ඔබට සිතට නිවීම සැනසීම දැනෙන සැහැල්ලුව දැනෙන කාලයක් ප්‍රාර්ථනා කරමින් සමුගෙන යන්නේ රංජන් පුෂ්ප කුමාර සමග මම මොනිකා සේරසිංහ.